ಧೃಣಿಃ ಪಾತು ಶಿರೋದೇಶಂ ಸೂರ್ಯಃ ಪಾತು ಲಲಾಟಕಂ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನುಃ ಪಾತು ಸದಾ ರವಿಃ